ಮಥಂಗ್ದಂ ತಾವಿರಸಿ ಲಾಮೈ ಫಿಲ್ಮ್ದಗಿ ಸಲಾಂ ಶೋಫಿಯಾನ ಸಪ್ಪ ಇಸೈಯಮ ಇಸೈಯಸಿಗಿ ಸೈರಂಗ್ಬ ಅಸಾಜಿಟ್ ಅಂಗೋಮ್ಜಾ ಸೈರಾಂಗ್ಬ ಓಕೆ ನಮಾಕ್ಚಂ

ನಮ್ಗೆ ಶಮ್ಲಾಂಗ ಮಲಂಗನ ಹೊಲ್ಲಿ ತಂಥಕ್ ನಾಯ್ದ್ರವ ಇಪ್ಪೋ ನಂಗೆ ಸಾಥಿಯಕ್ಕು ಮಹೌಷಾ ಗೌಬಿಲೈರೆಂಬಿನ ಇಕಾಯಿಜರಿ ನುಂಶಿನದವ ಕಲಕ್ನಬಲೈತವ ಮಫಂ ಅಮದ ಚುಂಥಾಂಗ್ ಮಖೋಂ ಥೀದುನ ನೋಂಥಾಂಗ್ ಜಗೋಯೇಂಗುನ ನಂಗಿ ಅವಾಬ ಪುಂಶಿ ವಾರೀದಗಿ ನಾಥೈನ ಲಾಭ್ನ ಕದಾಯಿದ ನೋಮ ಹಿಂಗ್ಮಿನ್ನ ಋಷಿ

0: ಬಾಬಂ, ನಂಗು ಮಫಂ ಕದಾಯ್ದ ಲೈಬಗೆ ಸಿದ ಲೈ ಸಿದ ಸುಮ್ ತೌರಿ ಹಾಯ್ಬ ಪಾವ್ದಸು ಪಿಯಕ್ತಬ ಸಿಬ ನನಾಯ್ ನುಪಿಬ ವಾರೌ ಬಿರಬರ ಮಪುರೋಯ್ಬ ನ ಥೌ ಸಾಬಿದ್ರಬ ಹಾಯ್ಬದ ಓಯ್ರೆ ನನಾಯ್ ನುಪಿದಿ ಸೆಂಗ್ಲೌ ಸಕ್ತಮ ಉರಕ್ತಬ ಕುಮೋನ್ ಕುಮ್ಜಾ ಮಸಿಂಗ್ ಯಾಮ್ಲಗ್ಲೆ ನವಾ ನ ಪಾವ್ ತಾನಿಂಗ್ ಬನ ಲಂಗ್ ತಕ್ ನರೇ ನನಾಯ್ ದಿ ಪಂಗನ್ ಚೊಂದಿ ನುಪಿಗೆ ಮಪು ಓಯ್ಕಿಬನ ಖುಂಗುಲ್ಲಿ ಜರಕ್ಬ ಸುಂಗಮ್ ಚದಿದು ಇಬುಮೋ ನಂಗ್ನ ಸಿನ ಬಿರಂಬ ನ ಸಾಸಿಂಗ್ ತೋಲಬಿ ನನಾಯ್ ನುಪಿನ ಮಪ್ಪಾ ಯಾವ್ದ ಯೋಗ್ಸರಕ್ ನಸಿದಿ ಮಯುಮ್ ಮಕೈ ಪಾಲೆ ನಸಾ ನಮೌ ಸಿಂಗಿ ಕೊಮೈ ಸಿಬು ಇಂದ್ರ ರಾತಿ ಇಬುಮೋ
1: ಇಮಾ ಹಕ್ಷಾಂಗಂ ಬಿದಬ್ರ
0: ಇಬಿಮಾ ಇಮಾ ಕರ್ಸು ತೌದಿ
1: ಇಮಾ ಇಮಾಗಿ ನುಂಗಾಯ್ತಬ ಊರಗ ನಮೌ ಪೊಥಾ ಪಂ ಖಂಗ್ದಿ ನಮೌದಿ ಇಕುಬುಕೆ ಸಕ್ಸು ಖಂಗ್ಜೆದಿ ಇಕುಬುಕೆ ಪಾವ್ಸಿಬು ಕರಿ ಮತ್ತೆ ಹೆಕ್ ತಾಕಿದ್ರಬ್ರ ಇಮಾ
0: ಇಮಾ ವತೊಂಬಿ ತಾಯಿ ಹಾಯ್ದುನಿ ತಾರಿಬ ಪಾವ್ದು ಅಸುಂಬರ ಅರಾನ್ಬರ ಹಾಯ್ದು ಖಂಗ್ದಿ ಇಮಾ ತಾರಿಬ ಪಾವ್ಸಿಂದು ಇಮಾದದಿ ಮಂಗಾಕು ಬನ್ನೆ
1: ಇಮಾ ಪಾವ್ದು ನಮೌಗ್ಸು ಯಾಮ್ನ ತಾನಿಂಗಿ ನಮೌದ ಸುಖಿತಂ ತಂಬಿಯು ಇಮಾ
0: ಇಮಾಸು ಅವಾಂಗ್ ಲೈಕಾಯ್ಗಿ ತಾದ ಮೈ ಪಾಕ್ ಸಾವ್ನ ತಂಬದೈ ತಾಬನಿ ಸಹಿ ಖರಗಿ ಮಮಾಂಗ್ದ ಖಾರವು ಹೈಬ ಸಿಂಗಿ ಖುಂದುದ ನಕು ಇಬುಂಗೋ ಖೋಯ್ಗ ಥೇಂಗ್ನರಮಿ ಹಾಯ್ ಮಫಂದುದ ನೋಂಗ್ಮನಿ ನಿಲೈಮಿನ್ನೈ ಅದುದಗಿ ತಾದದಿ ಯುಮ್ದ ಥೋಕ್ತಬ ಯಾದಬ ಮಲೈಬದಗಿ ಅದುಮ್ ಥೋರಗ್ಲು ನಕುಬೋ ಖೋಯ್ದಿ ಖಾರವು ಖುಲೇನ್ ಥಾದೋಗ್ತು ನ ಸಲ್ಲನಿ ಹಾಯ್ನ ಹೋಗಿ ಹಾಯ್ನ ತಮ್ಮೆ ನಕುಬೋಗ್ತು ಸಹಿ ದುಗೆ ನಿಂಗೊಂದ್ ಸಾಕೌಬ ನಂಗ್ನ ನಬ ಯುಮ್ ಥೋರಕನಿ ಹಾಯ್ ಹೋಗಿ ಹಾಯ್ ಅದು ಸಾಕೌಬ ಕಯ ಹೌಕರೆ ಹೆಂಗಸಿ ಭಾವ ಲಾತ್ರಿ ಬಸಿನಿ ಮಸಿದನೆ ನನ್ನ ಹೆಂಗಿ ತಮೋಯ್ ಕಾಯ್ರಿ ಬಸಿ ಹಾಲಕ್ ಮಂದ್ರ ಬದುದತಿ ಪೊಲೀಸ್ ತಸು ತಾಕ್ತು ನ ಪಾವ್ ಪೀರೆ ಪಾವ್ ಸಿಯೇ ಕೈಯಾದ ಸುಪೋಂಕರ್ ಬನಿ ಅದು ಮನೆ ಮಕ್ಕೋಂಗ ಮತ್ತ ಕಂಗ್ರಿ ಬಸಿನಿ ನೀವೆ
1: ಮಾಡಿ ಅಯ್ಯೋ ಇಬ್ಬು ಸದೇ ಕಲಕ್ಲಬದಿ ನುಂಗಾಯ್ಕರನಿ ಇದಕ್ಕೂ ಇಮಾ ಇಮಾ ಅಯ್ಯೋಗಿ ಇತ್ತೈ ಲೈ
0: ಇಬ್ಬು ಸೌಬಾ ನಂಗು ಕದಾಯ್ ಕದಾಯ್ ಯೌರುರಬ ಕನ ಕನ ಉನುರಬ ಹಾಯು ನೈ ಮಾದ ಪಾವ್ ತಮೋ
2: ಕರಿ ಇಂತ ವಾಬಿರುರೆ ನು ಇಮಾ ಪಾವ್ ಫಂಗಿ ಇಮಾ
0: ಕರಿ ಕರಿ ಹೈಬ ನ ಪಾಲೈ ರೆ ಹೈಬ
2: ಅಕುಯ್ ಪಬುಂಗ್ ದು
0: ಕರಿ ದಲೈ ಹೈಗೆ
2: ಅಥು ಮತಮ ದ ಥೋಲಾನಿ ಇಮಾ ಕರಿ ಇಂತ ವಾಬಿರುರೆ ನು ಮಿ
0: ನ ಪಾವಂ ಬು ಕರಿ ಲಮ ದಲೈ ಹೈಗೆ ಬಾ
2: ಅಮುಕ್ ತ ತತವಿಯು ಸಿ ಮಾ ಅಮುಕ್ ತ ತತವಿಯು ನಸಾನೆ ಪುನ ಮಾ ಅಮುಕ್ ತ ತಮಜಕೆ ಇಮಾ ಆ ಅಕುಯ್ ಲೈ ಕೈಗಿ ಪ್ರಧಾನ ಮಾ ಮ ಸೌಬುದೋ ಮಂಗೊಂದ ಪುಲಿಸ್ ನ ಪಾವ್ ಪಿರಿ ಹೈದನ ಅಯಂಗೊಂದ ತಮಲ ಪನಿ ಇಮಾ ಅಕುಯ್ ಪಬುಂಗ್ ದು ಖಾರೋ ಹೈಬ ಖುಲ್ದು ತಗಿ ಮಥಂಗ್ ಮಥಂಗ್ ಸುಮ್ ಸಂಸಿನ್ ಕಿದನ ಮ್ಯಾನ್ಮಾರ್ ಬೋರ್ಡರ್ ಲಾಂಚಲ್ಲುರು ಬಜಾನಿ ಇಮಾ ಅದು ಮ್ಯಾನ್ಮಾರ್ ಆರ್ಮಿನ ಭಾರವ ಜಾನಿದ ಅಕುಯ್ ಪಬುಂಗ್ ನ ಮಿನೌಗ ಒಯ್ರೆ ಲೋನ್ ಗ ಫೌನದಬದುದ ನಾರೋಲ್ ಲೌಬ ಕಂಬು ನತ್ರಗ ಹುರಾಂಚಿ ಜಿತೌಬ ಕಂಬು ನೇ ಖಂದನ ಫಾರಗ ಚೀಲ್ ಮನುಂದ ಥಂಜಲ್ಲಬ ಜಾನಿ ನಿನ್ ಅದು ಶು ಮಮೈ ಥಂಗದಿ ಪಬುಂಗ್ ದು ಶು ಕುಯಿನ ಲೇಶಲ್ಲಕ್ಲಬ ನಿನ ಲೋಲಿದು ಫೌನರಕ್ತನ ಅಕುಯ್ ಪಬುಂಗ್ ಶಿ ಲೈತ ಲೈರ ಥೀಬ ಛೇನ್ ತಾನ್ಬ ಲಾಕ್ಪ ಮೈತೈ

0: ꯑꯩꯅ ꯇꯤ ꯗꯤ ꯁꯤ ꯐꯥꯔꯁ ꯌꯥꯔ ꯀꯥꯖꯔꯛꯄ ꯑꯩ ꯕꯥꯏꯑꯣꯀꯦꯃꯤꯁꯇ꯭ꯔꯤ ꯁꯕꯖꯦꯛꯇꯅꯤ ꯑꯗꯨꯒ ꯑꯩꯒꯤ ꯁꯕꯖꯦꯛꯅ ꯀꯦꯃꯤꯁꯇ꯭ꯔꯤꯅꯦꯕꯀꯣ ꯑꯗꯨꯒ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯩ ꯑꯗꯨꯒ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ꯔꯤ ꯁꯕꯖꯦꯛꯁꯦ ꯌꯥꯝ ꯄꯥꯝꯖꯕꯒꯤ ꯃꯔꯝꯗꯤ ꯑꯩꯅ ꯀꯦꯃꯤꯁꯇ꯭ struggle su yam thengna ra ki ngan ne yum pa mani na
1: khoi ngan ne yum pa li hai da na pan bi bese iche ma gi che hi kya da da go ta mo gi ne che hi kya da
0: sa hi se bani sem chai ku ni thoi kulum do da mu ta koi na ngasi chaga sa re bese after marriage ki ma tung da khoi academy ke ya da loi hona ra ki ma ko loi hona ra ki bang ha ta
1: khoi khoi adu di am na ka hai ta strong dedication ga loi na na ko he de ka tho pu ga loi na na ni ಹೊನಬಿರಂ ಗದೋರಿಬಸೆ ತಮೋಮದಿ ಇಚೆಮನ ಅದು ಮತಮದುದ ಚಹಿ ಕುನಿಥೋಯ್ ಕುಲುಂದೋಯ್ ಸುಬ ಅದ್ವೈದದನೆ ನೌನು ಯುಬಾನ್ ಪುಂಸಿದ ಚಂಗೈಸೆ ಹೌಜೆ ಹೌಜಿಕ್ಸಿನ ಚಹಿ ಕ್ಯಾಮು ಸುರಗೆ ತಮೋಮದಿ ಇಚೆಮಗೆ
0: ಬಾನಿಮ ಫಿಜಿ ಪ್ಲಸ್ ಲಾಂಖಲೆ ಯಂಕೆ ಕುಂದೋಯ್ ಮರಿ
1: ಹೋಯ್ ಅದುಕ ಹೌಜಿಕ್ಸೆ ಇಚಾ ಕಯಾದಿ ಸುಬಿರೆ ತಮೋಮದಿ ಇಚೆಮನಿ
0: ಇಸಾನುಪ ಅನಿ ಲೈಯರೆ
1: ಹೋಯ್
0: ಇಸಾನುಪ ಅನ್ಸು ಅತೋಮಸು ಎಮೇ ಲೋಯ್ನ ಪಾಸ್ ತೋರೆ ಅಂದುನಾ ಹೊಜಿ ನೌರೆಂ ಬಿಹರಿ ಕೋಲೇಸೆ ಅದಿದಮ ನ್ಯಾಷನಲ್ ಸೆಕ್ಯುರಿಟಿ ಸ್ಟಡೀಸ್ ದ ಪೂರೆ ಅದುಮನ ಐಸ್ ಓದಿ ಉಯ್ನ ಸುಪುಯಿ ಅದುಗ ಅಕ್ವಿನನ್ಯ ಚೆಪಿ ಥೋಕ್ಸೇನ ಮಾಸೆನ್ನೆ ಥಾನವಿದ ಮಣಿಪುರಿ ಸಿಚುಯೇಷನ್ ಖರ ಲೈ ಪಾವರ್ ತೋಯ್ನ ಬೆಂಗ್ಲೋರ್ ಹೊಜಿ ಲೈಗ್ರಿ ಅದುಗ ಅತೋಮದುಸು ಎಮ್ ಎ ಪಾಸ್ ತೋರೆ ಮೈ ಸಬ್ಜೆಕ್ಟಿ ಲೈವ್ಲಿಹುಡ್ ಅಂಡ್ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ತಾತ ತಿಸ್ ತಮಕ್ ಪನಿ ಅದು ಮಾನ್ಯ ಪಾಸ್ ತೋರೆ ಅದುಗ ಅಮು ಜಾರೆ ಅಪ ಅಮು ಹಂದಕ್ ಫಾವರೆ ಮೈ ಯು ಪಿ ಎಸ್ ಸಿ ಎಕ್ಸಾಮ್ ಗಿದಮಕ್ ಹಂದಕ್ ಪ್ರಿಲಿಯಮ್ ಸೆ ಥಾಗದೋ ವಿಗಿ ಪ್ರಿಪೇರ್ ತೋರಗ ಲೈ
1: ಅದೇ ಯಾಮ ಕನ್ನ ಹೊನ ಬೀರಗ ತಮೋಮದಿ ಇಚೆ ಮನ ತಮೋಮದಿ ಇಚೆ ಮಗೆ ಗೈಡೆನ್ಸ್ ಮಖಾದ ಇಚಾಸಿಂಗ್ ಸೆ ಅದು ಯಾಮ ಮತಿಕ್ ಚಾಬ ಅಮಮ ಓಯ್ರ ಅಬ ಅದು ಓಯ್ಗದೋರ ಬಂಗಾಕ್ತಸು ಓಯ್ರೆ ಅದು ಯಾಮ ನುಂಗಾಯ್ಜೈ ತಾಜಬದಸು ಅದು ಇಚೆ ಮನಸು ಪನ್ ಬೀರಕ್ಪ ಸ್ಟ್ರಗಲ್ ಮ್ಯಾಮ ಅಮ ತೋರೆ ಥೆಂಗ್ನರೆ ಥೆಂಗ್ನರೆ ಇಬ ಮ್ಯಾಮ್ ಸಿ ಅದು ಎಜುಕೇಶನ್ ಗಿ ಲೈನ್ ದ ಅಕಾಡೆಮಿಕ್ ಗಿ ಲೈನ್ ದ ಹೊಸಿ ಫಾವಬಗಿ ಲಾಯಿಬ ಲಂಬಿ ಸಿದ ಹೇನ ಮೈ ಪಾಕ್ನ ಚಂಗ್ಸಿಲಕ್ಪಸೆ ಯುಂಬಾನ್ ಪುಂಸಿದ ಚಂಗ ಮತುಂಗ್ದ ಹೇನ ಹೊನರಕ್ಪನಿ ಹೈಬಮಸು ಪನ್ಬಿ ಅದುನ ತಾಮೋ ತಾಮೋಗಿ ಓಯ್ನದಿ ಯುಂಬಾನ್ ಪುಂಸಿ ಮತುಂಗ್ದ ಅಕಾಡೆಮಿಕ್ ಲೈನ್ ಸಿದ ಕರಿ ಕರಿನ ತಂಥರಕ್ಪಸೆ ಅದುಸುಮ ಹೈಬಿ
2: ಐಜೆ ಯುಂಬಾನ್ ಮಸಿ ಮಾಸ್ಟರ್ ತೌಟುಂಗೇದನೆ ಐಜೆ ಹಾನದಿ ಡಿಫೆನ್ಸ್ ಸ್ಟಡೀಸ್ ಯಾಮ್ ಪಾಮ್ಜದನ ಯುಂ ಹೆಕ್ ಪಾನ್ಬ ಮತುಂಗ್ದಗಿದಿ ಚೆನ್ನೈದ ಅಕೋಗಿ ಮರಾಜ್ ಯುನಿವರ್ಸಿಟಿದ ಡಿಫೆನ್ಸ್ ಸ್ಟಡೀಸ್ ತಂಬ ಚಲ್ಲೆ ತಂಬ ಚಲ್ಲಗ ಐಜೆ ಎಂಟ್ರಾನ್ಸ್ ದ ಮಾಕ್ರ ಐಗೆ ಹಾನಗಿ ಗ್ರಾಜುಯೇಷನ್ ದ ಫಂಗಪ ಮಾರ್ಕ್ಸ್ ಕ ಶೋನ್ಬದಿ ಎಂಟ್ರಾನ್ಸ್ ಯಾದದನ ಅಮು ಹಲ್ಲೆ ಹಲ್ಲಕಾನ ಮಣಿಪುರ ಯುನಿವರ್ಸಿಟಿದ ಪೊಲಿಟಿಕಲ್ ಸೈನ್ಸ್ದ ಮಸ್ತರ್ ತಂದರೆ ಮಸ್ತರ್ ತಮ್ಮ ಲೋರ್ ಮತುಂಗ್ ಹೆಕ್ ಪಾಸ್ ತಗೋಬಗ ಅದುಮ್ ಕಾಲೇಜ್ದ ಸಂಗ್ರೆ ಜವಾನ ಸಂಗ್ರೆ ಕಾಲೇಜ್ದ ಸಂಗ್ ಮತುಂಗ್ದಗಿದಿ ಅದುಮ್ ರಿಸರ್ಚ್ ವಾಕ್ತ ದಗಿದಿ ಮಥಂಗ್ ಮಥಂಗ್ ಮಥಂಗ್ ತೋರಕಾಂದ ಪಿ ಎಚ್ ಡಿ ಲೋಯ್ತೋರೆ ದಗಿ ಪಿ ಎಚ್ ಡಿ ಲೋಯ್ತೋರ ಪೋಸ್ಟ್ ಡಾಕ್ಸು ಅಮುಕ್ ಯುನಿವರ್ಸಿಟಿ ಆಫ್ ಮಾರಿಷಸ್ದ ಯುನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ನ್ಯೂ ದಿಲ್ಲಿ ನೋಂಗ್ ಥಾಬಿದನ ಅದ್ಮಾಯ್ ತಗೊಂಡ್ ಲೋರೆ ಅದು ಮತುಂಗ್ದ ಅಮುಕ್ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ದ ಸೆನಾ ರಿಸರ್ಚ್ ಫೆಲೋ ಏನು ಅಮುಕ್ ಮೊಯ್ ಅಮುಕನ ತೌಬಿದನ ಮಥಂಗ್ ಮಥಂಗ್ ಅದ್ಮಾಯ್ನ ಎಕಾನಮಿಕ್ ಏರಿಯಾಸೆ ಅದು ಕೊಪ್ಪಲ್ ಚಂಗ ಮತುಂಗ್ದ ಹಾಯ್ತಾರೆ ಅದನ್ನ ಅದು ಇಷ್ಟ ಇಸಿದ ಇಷ್ಟ ಅದು ಅಂಗಾಂಗ್ ಅನಿಸು ಅದು ಮಥಂಗ್ ಮಥಂಗ್ ಮಾಯ್ ಮಾಗಿ ತೌಗದಪ್ಪ ಅದು ಅಯಾಮ ಮತಂದ ಅಂಗಾಂಗ್ ಸಿಯಂಬಗಿ ಕನ್ವರ್ಸಿಟಿ ಮಮಾನ ಅಯಾಮ ಯೆಂಗ್ಸರಿ ಹಾಯ್ತಾರೆ ಅಯ್ನ ಸೋನಾಕನ ಸ್ಟಡಿ ರೂಮ್ದ ಲೋಯ್ನ ಮಾಯ್ದ ಪಿ ಎಚ್ ಡಿ ಕೈ ಕೈ ತೌ ಮತಂದಸು ಮಾನ ಅಯಾಮ ಸ್ಟ್ರಗಲ್ ಸೆ ತೌರಗ ಸೇನ್ ನುಂಗ್ ತಾಲಗ ಖೋಲಗ ಅದು ಬಿಯರ್ ತೌನ ಅದು ಹೊನ್ನಬ ಹಾಯ್ತಾರೆ ಅದಗಿದಿ ಅಕೋಸಿ ಅದು ಮಸ್ತ್ ತೌ ತೌನ ಅದಕ್ಕಿದಿ ಲೈಕ್ ತಮ್ ತಮ್ನ ಯುಮ್ದಸು ತುಂಬ ಶತಾನ್ ಬಿ ಕನಸೆ ಹೋಯ್ ಕಾರ್ಪೆಂಟರ್ ಚೌನ ಲೇರಮೇಬ ರಮ್ಸಿದ ಅಕೋಸಿ ತುಂಬ ಯಾವಾಗ ಅದು ಶತಾನ್ ಬಿ ಕನಸಿ ತುಂಬ ಲೇಪಕ್ತೇಬ ಅದು ಅದು ನುಂಗ್ದಾಂಗ್ ಅತೇಂಗ್ ಬಾವ ತುಂಬ ಥಬಕ್ ಶೂಬಸು ಯಾವೈ ದಗಿ ಪರೀಕ್ಷಾ ಮತಂದ ಥಬಕ್ ತು ಕಾಯ್ತೋಕನ ಲೈಕ್ ಲಮ್ದಂ ಫೋಕಸ್ ಪೀರಕಂದ ಅದುಗ ಐಗಿ ತಸೇಂಗ್ಬ ಕೆರಿಯರ್ ಐಗಿ ಅಕಾಡೆಮಿಕ್ ಕೆರಿಯರ್ದ ಚಂಗೆಲ್ ಲಕ್ಕುಸಿದಿ ತಸೇಂಗ್ನ ಐಜಿ ಮಾಸ್ಟರ್ದ ಚೀಲಾವ್ನ ಫಸ್ಟ್ ಕ್ಲಾಸ್ ಯೋ ಫಸ್ಟ್ ಕ್ಲಾಸ್ ಹೇಗೆ ಯೋಗ ಹೌಜಿಕೆ ಸ್ಕೂಲ್ ಆಫ್ ಮೇನ್ ಕಾಲೇಜ್ದ ಮೊಯ್ನ ಮತಂದ ಅಡ್ವರ್ಟೈಸ್ಮೆಂಟ್ ತರಕ್ಕೆ ಹಾಯ್ತಾರೆ ಮದುವೆ ಚಂಗಿಬದಗಿ ಐಗಿ ಕೆರಿಯರ್ಸೆ ಅದು ಸ್ಕೂಲ್ ಆಫ್ ಮೇನ್ ಕಾಲೇಜ್ದ ಚಂಗ್ಬದಗಿ ಖರ ಅದು ಮಸಕ್ ತೋಕ್ನಲ್ಲಿ ಲೈಬ ಅಮ ಓಯ್ರಿಬನೇನ ಅದು ಹೇಳ್ತಾರೆ
1: ಯಾಮ್ನ ನುಂಗಾಯ್ಬ ವಾರಿ ಸಿಂಗ್ನಿ ತಮ್ಮ ಮದಿ ಚೇ ಮನಲ್ಲಿ

0: ಭಾರತ್ ಅಮದಿ ಭಾರತ್ ಕಿ ಮಪಾಲಂ ಗಿ ಏರ್ಲೈನ್ ಸಿಂಗ್ ದ ಮಮಾಂಗ್ ದ ಥಾಮಕಕ್ತ ದ ಏರ್ ಹೋಸ್ಟೆಸ್ ಕುಂತರೆತ್ ಮೈ ಪಾಕ್ ನ ಪುಥೋಕ್ಪ ಗಮ್ಖರ್ಬ ಮತುಂಗ್ ದ ಹಂದಕ್ ತ ಲಿಶಿಂಗ್ ಅನಿ ಕುಂತರು ಕಿ ಜನವರಿ ಥಾ ದ ಮಿಯೋಯ್ ಕುಂಠಾ ಮರಿ ಪುಥೋಕ್ತುನ ಯಾಮ್ ನ ಚಾವ್ ನ ಮೈ ಪಾಕ್ ಪ ಗಮ್ಖರ್ಬ ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿ ಸ್ಪೋಕನ್ ಇಂಗ್ಲಿಷ್ ಸ್ಪೋಕನ್ ಹಿಂದಿ ಗ್ರೂಮಿಂಗ್ ಸಾಫ್ಟ್ ಸ್ಕಿಲ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಟರ್ವ್ಯೂ ಟೆಕ್ನಿಕ್ಸ್ ರೆಮ್ ವಾಕ್ ಅಮದಿ ಕಂಪ್ಯೂಟರ್ ಕೋರ್ಸಿಂಗ್ ಕ್ವಾಲಿಫೈಡ್ ವೈರಬ ಎಕ್ಸ್ಪೀರಿಯನ್ಸ್ ಲೈರಬ ಒಜಾ ಸಿಂಗ್ ನ ತಾಕ್ಪಿ ತಂಬಿರಿಬ ಶೇಲಿ ಚಂಗ್ ಚಂಗ್ದನ ತಂಬಯಾರಬ ಇನ್ಸ್ಟಿಟ್ಯೂಟ್ ನಿ ಕುದುಂಗ್ ಚಾಬಸ್ ಲೋಬಿದುನ ಕ್ಲಾಸ್ ಟ್ವೆಲ್ವ್ ಲೋರಗ ಏವಿಯೇಷನ್ ಗಿ ಲಮ್ದ ಮೈ ಪಾಕ್ ಪಗಿ ಮಂಗ್ ಮಂಗ್ಬಿಯು ಅಕುಪ ಮರೋಗಿ ದಮಗ್ ಓಲ್ ಅಂಬುಲೆನ್ ಆಪೋಸಿಟ್ ಜಿಪಿ ವಿಮೆನ್ಸ್ ಕಾಲೇಜ್ ನತ್ರಗ ಎಂಪಿಪಿ ಕಾಂಪ್ಲೆಕ್ಸ್ ಪೌನಾ ಬಜಾರ್ ಪೋಲೋ ಗ್ರೌಂಡ್ ಮನಿಂಗ್ ಲೈಬ ಆಫೀಸ್ ತಗಿ ಪಾವ್ ಲೋಬಿಯು ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್
1: ಮತಂಗ್ದ ಮುಗ್ ಥೆಂಗ್ನೆಜರಿಬ ವಾಟ್ಸಪ್ ಮೆಸೇಜ್ ಅಸಿ ಯಾರಿಪೋಕ್ ಸಿಫೈ ಲೇಕಾಯ್ದಗಿ ಲೈಶ್ರಮ್ ಸನಾಥೋಯ್ ಇಮಾ ರಂಜಿತಾ ಅಮದಿ ರೇಡಿಯೋ ತಾಬಿರಿಬ ಮ್ಯಾಮ್ಗ ಪೂರ್ಣ ತಾಮಿನಜಗಿ ಹೈನ ಮರುಬ ಅನಿಶಿನ ಖನ್ಬಿರಕ್ಪ ಇಸೈನಿ ಖನ್ಬಿರಕ್ಲಿಬ ಫಿಲ್ಮ್ ಪಂಥುಂಗಿ ದರ ನುಂಶಿಬ ಹಮೋಮ್ ಸದಾನಂದಗಿ ನಾಯ್ತುಂ ಖೊಂಜಲ್ದ ಎ ಕೆ ಕಿರಣ ಸೈರಂಗ್ಬ ಅನಂತ ಸಲಾಯ್ನ ಸೈರಂಗ್ಬ ಇಸೈನಿ ಇಸೈ ಖುದ್ದ ಲೈಜರೆ ಖುದೋ ತಮ್ಜರಿ

ಆಕಾಶವಾಣಿ ಇಂಫಾಲ್ ಹೌಸಿಕ್ ನುಮಿದಾಂಗಿ ಪುಂಗ್ ತರ ಮಖಾಯ್ ತಾರಕ್ಪಗ ಲೋಯ್ನನಾ ಗಸಿಗಿ ಆಕಾಶವಾಣಿ ಇಂಫಾಲ್ಗಿ ಸಂಗಾಯ್ ಜನಲ್ಗಿ ಥೋರಂ ಲೋಯ್ಶಿನ್ಜನವ ತಂಜಾ ಯೋರಕ್ಲೆ ಹಯೇಂಗ್ ಮೇಗಿ ತಾಂಗ್ ತರ ಮರಿ ಲೇಬಾಕ್ ಪೋಕ್ಪ ನುಮಿದ್ ಕಾಲಿನ್ಗಿ ಕುಂತರಿನ್ ಇಪ್ಪಾನ್ಬ ಅಯುಕ್ಕಿ ಪುಂಗ್ ಮಂಗಾ ಮಖಾಯ್ ತಾಬ ಮತಂದ ಆಕಾಶವಾಣಿ ಇಂಫಾಲ್ಗಿ ಸಂಗಾಯ್ ಜನಲ್ಗಿ ಥೋರಂ ಸಿಂಗ್ ಅಮುಕ್ ಸಂದುಕ್ಪ ಹೌಜಗನಿ ಸಂದುಕ್ಚಗದಬ ಮೆಗಾಹರ್ಸ್ ಚಾಮಗ ಅಹುಮ್ ದಶಮಿಕ್ ಮಂಗಾ ಮತಂದು ಫಾವುದಂಗಿದಿ ಪುಂ ನಮಕ್ತಗಿ ಕೈನೆಯ ತಂಗ್ನಿ ಜರಿ ಜೈ ಹಿಂದ್.